ಲಲಿತಾ ದುರಿತಾಪಹೃತೌ ಚತುರಾ ಸುರದಾನವ ಕಿಂ ಪುರುಷಾಯ ನೃಣಾಂ ಪರಿಪಾತು ಸದಾ ಜಗತಾಂ ಜನನೀ ಚತುರಾಕರೇಶೃಧ್ವನೆ ವರಸಹ್ಯ ಭವಾತಶೈಲಗೃಹೇ ಭವದೇವಿ ಶಿವೇ ಭವ ಸತ್ಫಲದ ಭವಿನಾಂ ಭವಿನಾಂ ಭವರೋಗಹರೇ ಶರಣಾಗತ ಭರ

ಅನದಾಯಿನಿ ಸದಾ ಶರಣಂ ಪ್ರಪದ್ಯೆ ಸಂಸಾರ ವಾರಿನಿಧಿ ಸಂತರಣೈಕಯಂದ್ರೇ ಹಿಂಸಾಕರಾಸುರ ನಿಬರ್ಹಣ ಸುಸ್ವತಂತ್ರೇ ಕಂಸಾಂತಕಾದಿ ಸುಮನಸ್ಮೃತ ದಿವ್ಯಶೀಲೆ ಅಂಬತ್ವದೀಯ ಚರಣೌ ಶರಣಂ ಪ್ರಪದ್ಯೆ ಶೃಂಗಾರ ಮಂಗಳ ಕಲಾಪರಿ ದುಷ್ಟ ಬಗ್ಗೆ ಚಂಚತ್ವದಾಕ್ಷ ಕೃತ ಚಿತ್ರ ವಿಚಿತ್ರ